ನಿರಂಜನ ಜಲದಂದನ ಭರಭರಿತ ನಿಜಿತ ಹರಿ ನಿರತ ನಿರಸ್ತ ನಿರಗ್ಗಳ ಬೇಬೀಜಮಾನ ಸಲಿಲ ಸಂಭೃತ ವಿಸಂಗತ ಕಟಾಹರೀರ್ಥ ವಿಭೂಷಿತ ಏವಮಾದಿಮ ಭೂರಿ ಮಂದಿಮ ಸರ್ವಪಾದಕ ಗರ್ಭಾಪಕ ಸಿಂಧು ಸಂಭ್ರಮ ಹಾರಿಡ

ಮಡ್ಡು ದಿಂಡಿ ಮಠಮರದ್ಧರ ಕಾಹಳಿ ಪದಾವಳಿ ಮೃದು ಮದ್ದಳಾದಿ ಮೃದಂಗ ದುಂದುಮಿ ಧಕ್ಕಿಗಾ ಮುಗರ್ಜ್ಯ ವಾದ್ಯ ಮಧುರ ಮಂಗ.